ಸತಾ ಸಾಮಾಜಿಕ ಕಲ್ಯಾಣ ಸಮಾನತಾ ನ್ಯಾಯಿಕ ಮಾರ್ಗ ಏತೇಷಾಂ ವಿಚಾರಃ ಭವತಿ. ಅಸ್ಯ ಪ್ರಮುಖಂ ಉದ್ದೇಶಂ ಅಸ್ತಿ ಮಾನವೈಹಿ ಸ್ವಸ್ಥಂ ಸಂತೋಷಜನಕಂ ಜೀವನ ಪ್ರದಾನಂ. ತೃತೀಯ ಅಸ್ತಿ ಆರ್ಥಿಕಿ ಸತತತಾ, ಪ್ರಾಕೃತಿಕ ಸಂಸಾಧನಾನಾಂ ವರ್ಧನಂ ಆರ್ಥಿಕಿ ವೃದ್ಧಿಃ ಚ ಭವೇತ್. ಗ್ಲೋಬಲ್ ವಾರ್ಮಿಂಗ್ ಅರ್ಥಾತ್ ವಾಯುಮಂಡಲೆ ಜಾತಂ ಪರಿವರ್ತನಂ. ಸಂಶೋಧನೆ ಯತ್ ಸಿದ್ಧಂ ಯತ್ ಮಾನವೇನ ಸ್ವಸುಖಾಯ ಯಾನಿ ಸಾಧನಾನಿ ನಿರ್ಮೀಯ ತೇಷಾಂ ಅತಿಪ್ರಯೋಗಃ ಕೃತಃ ತೇನ ಏವ ಭೂಮಂಡಲಸ್ಯ ತಾಪಮಾನಂ ವರ್ಧತೆ. ಪೃಥಿವ್ಯಾಃ ವಾತಾವರಣೆ ತಾಪಮಾನಂ ಸತತಂ ವರ್ಧತೆ, ತತ್ ಏವ ಅಸ್ತಿ ಭೂಮಂಡಲಸ್ಯ ಉಷ್ಮೀಕರಣಂ. ಯದಾ ವಾಯುಮಂಡಲೆ ಕರ್ಮಾಬ್ಲವಾಯು ಅರ್ಥಾತ್ ಕಾರ್ಬನ್ ಡೈಆಕ್ಸೈಡ್ ಅಸ್ಯ ಪ್ರಮಾಣಂ ವರ್ಧತೆ ತದಾ ತಾಪಮಾನಮಪಿ ವರ್ಧತೆ, ತತ್ ಅಸ್ತಿ ಗ್ಲೋಬಲ್ ವಾರ್ಮಿಂಗ್. ಅಸ್ಮಾತ್ ಕಾರಣಾತ್ ಋತುಚಕ್ರೆ ಪರಿವರ್ತನಂ ಜಾತಂ. ವಿಶ್ವೆ ಸರ್ವದೂರೆ ಜನಾಃ ನೈಸರ್ಗಿಕ ಆಪತ್ತಿಭ್ಯಃ ಗ್ರಸ್ತಾಃ ಸಂತಿ. ಯತ್ರ ಕುತ್ರ ಮೇಘೇಷು ಸ್ಫೋಟಃ ಭವತಿ, ಪ್ರಚಂಡ ಜಲಧಾರಾ ಧರಾಯಾಂ ವರ್ಷತಿ. ಯತ್ರ ಕುತ್ರ ಭಯಂಕರ ಜಲಪ್ಲಾವನಂ ಭವತಿ, ಯತ್ರ ಕುತ್ರ ಅವರ್ಷನಸ್ಯ ಸಮಸ್ಯಾ ಭವತಿ ಅಕಾಲಃ ಭವತಿ. ಗ್ರೀಷ್ಮಕಾಲೇ ವರ್ಷಾ ಭವತಿ ಅಪಿ ಚ ವರ್ಷಾಕಾಲೇ ಪ್ರಚಂಡ ಉಷ್ಮ. ಏತಾಃ ಪರಸ್ಪರ ವಿರುದ್ಧಾಃ ಸ್ಥಿತಯಃ ಭೂಮಂಡಲಸ್ಯ ಉಷ್ಮೀಕರಣಂ ಏವ ಭವತಿ. ಪರಿಣಾಮ ಸ್ವರೂಪ ಸರ್ವತ್ರ ರೋಗಾನಾಂ ಸಾಮ್ರಾಜ್ಯಂ ಜಾತಂ. ಚಿಕನ್ ಗುನಿಯಾ, ಕೊರೋನಾ, ಡೆಲ್ಟಾ, ಡೆಂಗ್ಯೂ ಇತ್ಯಾದಯಃ ಅನೇಕಾಃ ರೋಗಾಃ ಸರ್ವತ್ರ ಪ್ರಸರಂತಿ. ಕೊರೋನಾ ಜಂತುನಾ ತು ಅನೇಕಾನಾಂ ಜನನಾಂ ಗ್ರಸನಂ ಕೃತ್ವಾ ತೇಭ್ಯಃ ಮೃತ್ಯೋಃ ಶಯ್ಯಾ ದತ್ತಾ. ಅಧುನಾ ಸ್ವಸ್ಥಂ ಜೀವನಂ ಇಚ್ಛದ್ಭಿಃ ಮಾನವೈಃ ಪ್ರದೂಷಣಂ ದೂರೀಕರ್ತುಂ ಉಪಾಯಾಃ ನಿಶ್ಚಿತ ರೂಪೇಣ ಕರ್ತವ್ಯಾಃ. ವೃಕ್ಷಕರ್ತನಸ್ಯ ವಿರೋಧಃ ಕರ್ತವ್ಯಃ, ಅಧಿಕಾಧಿಕಾನಾಂ ವೃಕ್ಷಾನಾಂ ರೋಪಣಂ ಕರ್ತವ್ಯಂ, ಅತಿ ಆವಶ್ಯಕತಾಯಾಂ ಏವ ಯಾನಾನಾಂ ಪ್ರಯೋಗಂ ಕರಣೀಯಂ. ವಾತಾವರಣಾಯ ಯತ್ ಯತ್ ಹಾನಿಕರೋತಿ ತಸ್ಯ ಅವರೋಧಃ ಕರಣೀಯಃ. ಅತಿ ಹಾನಿಕಾರಕ ಪ್ಲಾಸ್ಟಿಕಸ್ಯ ಉಪಯೋಗಃ ಕರ್ತವ್ಯಃ. ದೂಷಿತ ವಾಹನಾನಾಂ ಅಪಿ ಪ್ರಯೋಗಃ ನ ಕರಣೀಯಃ. ಅದ್ಯತ್ವೇ ಜನಾನಾಂ ಸಂಖ್ಯಾ ನಿರಂತರಂ ವರ್ಧತೆ, ಅತಃ ಅರ್ಣವಸ್ಯ ಸೀಮಾ ಮರ್ಯಾದಿತಾ ಜಾತಾ. ಸಮುದ್ರಸ್ಯ ತಟೇ ಗೃಹ ನಿರ್ಮಾಣಂ ಭವತಿ, ವೃಕ್ಷಾಃ ಪರ್ಯಾವರಣಸ್ಯ ರಕ್ಷಕಾಃ ಸಂತಿ, ತೇ ಪ್ರಾಣವಾಯುಂ ದದತಿ, ವಾಯುಂ ಶುದ್ಧ್ಯಂತಿ, ಛಾಯಾಂ ಚ ಪ್ರಯಚ್ಛಂತಿ, ಅತಃ ಅಸ್ಮಾಭಿಃ ಅಧಿಕಾಧಿಕಾಃ ವೃಕ್ಷಾಃ ರೋಪಣೀಯಾಃ. ಜಲಸ್ಯ ಸಂರಕ್ಷಣಂ ಅಪಿ ಆವಶ್ಯಕಂ ಅಸ್ತಿ. ವರ್ಧತಾ ಪ್ರದೂಷಣೇನ ಪಕ್ಷಿಣಃ ಅಪಿ ದೂರೇ ಗಚ್ಛಂತಿ, ತೇಷಾಂ ಮಧುರಃ ಕಲರವಃ ನ ಶ್ರೂಯತೆ ನಗರೇಷು. ಆಧುನಿಕ ಯುಗೆ ಪ್ರದೂಷಣಸ್ಯ ಸಮಸ್ಯಾ ದಿನಂ ಪ್ರತಿದಿನಂ ವರ್ಧತೆ ಏವ. ಕುತ್ರಾಪಿ ಸ್ವಚ್ಛಂ ಶುದ್ಧಂ ನಿರ್ಮಲಂ ಜಲಂ ಚ ನ ಲಭ್ಯತೆ, ನಪಿ ಶುದ್ಧ ಪ್ರದೂಷಣ ರಹಿತಃ ವಾಯುಃ ಪ್ರಾಪ್ಯತೆ, ನ ಚ ಶುದ್ಧಾನಿ ಸ್ವಚ್ಛಾನಿ ಖಾದ್ಯಪದಾರ್ಥಾನಿ ಪ್ರಾಪ್ಯಂತೆ. ಯಂತ್ರಾಲಯಾನಾಂ ಯಾನಾನಾಂ ಚ ದೂಷಿತೇನ ಧೂಮೇನ ಸಂಪೂರ್ಣಂ ವಾಯುಮಂಡಲಂ ದೂಷಿತಂ ಸಂಜಾತಂ. ದೂಷಿತಃ ವಾಯುಃ ಏವ ಶ್ವಾಸರೂಪೇನ ಹೃದಯೇ ಪ್ರವಿಶತಿ, ಅತಃ ಪರಿಣಾಮ ಸ್ವರೂಪೇನ ಶ್ವಾಸರೋಗಾಃ ಚರ್ಮರೋಗಾಃ ನೇತ್ರರೋಗಾಃ ಚ ಜನಾನ್ ಪೀಡಯಂತಿ. ಸ್ವಚ್ಛಂ ಪರ್ಯಾವರಣಂ ಸ್ವಾಸ್ಥ್ಯಾಯ ಹಿತಕರಂ ಭವತಿ, ದೂಷಿತಂ ಪರ್ಯಾವರಣಂ ರೋಗಾನಾಂ ಕಾರಣಂ ಭವತಿ. ಶುದ್ಧ ಪರ್ಯಾವರಣೇನ ಕ್ರಿಮಿ ಕೀಟಕಾನಾಂ ವಿನಾಶಃ ಭವತಿ, ನಿಸರ್ಗಸ್ಯ ಸಂತುಲನಾಯ ಅಪಿ ಶುದ್ಧ ಪರ್ಯಾವರಣಸ್ಯ
आवश्यकता।

0: ಅದೇ ಸಿದ್ಧಮಾಳಪ್ಪ ಗೆಲ್ಲುತ್ತ ತಾಳ ಸಾತಾಸ್ರಮ ಕಾಯಿಲ ಅಂತ ಬೋಲೈಲ
1: ಸಿದ್ಧಮಾಳಪ್ಪ
0: ಬಾಬಾ ಅಮರ ಗಂಗಿದ ಕಾತ್ರ ಒಗಮಾಂತಿ
1: ಅನ್ನಿ
0: ಒಗಮಾಂತಿ ಮತ್ತೆ ನಾ ಸಿದ್ಧಮಾಳಪ್ಪ ಕಾಯ್ದಲ
1: ಅನ್ನ ಸಿದ್ಧಮಾಳಪ್ಪ ಕಾಲಲ್ಲುತ್ತ ಒಗಮಲ ತೋದಿಲ
0: ಗಂಗೆ ಪುಸಾ ಗಂಗಿಲ ಸುಳತಿಲಿ ತುಲ ಪರಡಿ ಕರುಣ
1: ಅನ್ನಿ
0: ತುರ್ಗಾ ಶಿಶಿ ನಾರಾಯಣ ಕಾಯ್ ಮಂತುಯ
1: ಸಿದ್ಧಮಾಳಪ್ಪ
0: ಸತ್ಯಾಸರಣ ಬಾಬಾ ಒಗಮಾನಿ ದಿಲ
1: ಅನ್ನಿ
0: आता मला सुद्धा वगमानती
1: मग मात्र पुढे जा
0: असे म्हणताना त्यावेळीला
1: शेजमाळापाला
0: काय केलं
1: काय तो वगमानला
0: नागपंचमी बारा वाट्याचा काढतील तुझ्या नवन
1: आणि
0: दूध घालतील वारला तुला उपास धरतील बाबा असा वगमान ती आला
1: आणि वगमान देऊन शेजमाळापा